0: se wan ye nim e to bit me show be nika ye say daddy bitcha daddy
1: yes
0: but e nyume yesu ya ka che o say wan ye nim
1: yes fana dia be ko
0: wan ye nim na ye be ko ko gya ye ho be po
1: yes
0: obi timi ko gye dro say obe kani peni na ahye but e nyume ye ka che ni pa say wan ye nim
1: yes
0: obi ko gye do the container ye gusani na so